ನಾವು ಬರೀ ಗೊರ ನಯುಂಗಿ ನಯುಂಗಿ ಬರಲ್ ಕಾಕ್ಬೇ ಬರೀ ಮೇಲೆ ಲ್ಯಾನ್ಗ ಗುಬೆ ನೆಗಾಳಿ.